0: ಹಾಗೆ ಹಾಯ್ಬದು ಕರೀನು ಹಾಯ್ರೋ ಬಾ.
1: ಹಾಗೆ ಕೊನಿಲು ಐಗೆ ವಾಖಲ್ನಿದ.
0: ಹೋಯ್ನೆ ವಾಖಲ್ ಒಯ್ರಸು ಹಾಯೋ ಬಾ.
1: ಐಬು ಯಾಮ್ ನುಂಗ್ಸಿಬಿಬ ಐನಸು ಖ್ವಾಯ್ದಗಿ ನುಂಗ್ಸಿಜಬ ಮಿಸಕ್ ಅಮಗೆ ಹಿಂಗ್ಮಿನ್ನರಬದಿ ಚೈನಾ ಖಾಂಗ್ಲಿಬ ಪುನ್ಸಿಸೆ ನುಂಗಾಯ್ಗದಬ ಮಾಲೈ. ಅದುಬು
0: ಅದುಬು ಕೈದೋರಬ
1: ಪೊಕ್ಮಮ್ದನ ಪೋಕ್ಪ ಮಿಯೋಯ್ಮ ಪೋಕ್ಸೆ ಆರ್ಟ ಥೋಕ್ತನ ಲೋಯ್ಕಿಬ ತಾಬನಿ ತಮ್ ಚೀರಬ ಲೈಬಕ್ಷಿನ.
0: ಮಖಾತಾರ ನು ಬಿಕಾಸ್
1: ನಿಲು ವರುಣ್ ನಸಿದಿ ಐ ವಾ ಯಾಮ್ ನಂಗ್ನಿ ತಾಬಿನಬ ನಾಹಕ್ ಲೇರಿ ಹೈದುನ ಐ ನಾಂಗ್ಲಿಬನಿ ಖರಗ ತಾಕು ತಾನಿಂದ್ರಬ್ರ
0: ತಾನಿಂದಬ ನತ್ತಿನಿ ನಂಗ್ ಚೋಕ್ಥರನಿ ಹೈಬನಿ
1: ಹಿಕ್ಥರಬ ಪುನ್ಸಿಸೆ ನಸಿದಿ ಸೋಕ್ಥಕಿನಿ ಹೈಬಗಿ ಮಿ ಪಾಯ್ಬಸು ಪಾವ್ದ್ರಿ.
0: ಬಿಕಾಸ್ ಬಿಕಾಸ್ ನಂಗಿದಮಕ್ ಐ ಲೈರಿಸಿದಿ
1: ಮದುಗಿ ಪಾವ್ಕುಮ್ದೋ ನಿಂಗ್ಬ ಕಾಯ್ಬ ಹಾಕ್ತನಿ ನೇನಿಲು.
0: ಬಿಕಾಸ್ ನಂಗ್ ಐಬು ಕರಿಗೆ ಥಾಜದ್ರಿಬನು ಐನ ನಂಗು ಸೋಯ್ದನ ನುಂಗಾಯ್ ಹನ್ಗನಿ ಅಹಿಂಗ್ ನುಂಗ್ಥಿನ್ ನಾಯ್ದನ ನಂಗಿ ವಾಖಲ್ಗಿ ಪೊಥಾಪಂ ಪೀಗನಿ. ಅದುಬು
1: ನಿಲು ಅದುಬು
0: ಐಗಿ ಥೌನಾ ಲೈನಬ ಚಾನ್ಸ್ ಅಮಕ ನಂಗ್ನ ಪಿಬಿಯು.
1: ಕರಿ ಚಾನ್ಸ್
0: ಲೆಸ್ ಗೆಟ್ ಮೇರಿಟ್ ಬಿಕಾಸ್
1: ನೋ
0: ಲೆಸ್ ಗೆಟ್ ಮೇರಿಟ್
1: ನೋ ನೋ ನೋ ನಿಲು ಸಾರಿ ಸಾರಿ ನಿಲು
0: ಬಿಕಾಸ್
1: ಸಾರಿ ಥ್ಯಾಂಕ್ಸ್ ಐ ಐ ಕನಾಬಸು ವಾಹನ್ಬ ಓದ್ಬ ಪಾಂದ್ರೆ ಪುನ್ಸಿಸೆ ಐಗಿ ಫಂದದಿ ಅಶೇಂಬ ವರಿ ಲೈರಿಕ್ತಗಿಸು ಹೇನ ತಮ್ ಥಿರಂಲೆ.
0: ಬಿಕಾಸ್ ನಂಗ್ ಅದುಮ್ನ ಖಕ್ ಹಾಯ್ಗನು ಲಾಯಿಂಗ್ ಬಿಗ್ಯಾನ ಅಸುಕ್ ಯಾಮ್ನ ಖುಮಾಂಗ್ ಸಾವ್ಸಿಲ್ಲಕ್ಲಬ ಮತಮ್ ಸಿದ ನಂಗ್ ಕೈಸು ತೌರುಯೇ ಇಬಾನಿ ಹಿಂಗ್ಮಿನ್ನಗದಬನಿ. ಬಿಕಾಸ್ ನಂಗ್ ಐಗೆ ಹಿಂಗ್ಮಿನ್ನಕಿಸಿ
1: ನಿಲು ನಿಲು
0: ಐನ ನಂಗು ಪೃಥಿವಿಗೆ ಫಾವರ್ಬ ಹಾಸ್ಪಿಟಲ್ ಪುನಮಕ್ತ ಪೂದುನ ಸತ್ಕನಿ ಪುನ್ಸಿ ಸೆ ಸೆಲೆನ್ಸ್ ನಿ ಸಿಂಗ್ನಗದಬನಿ ಕರಿಗೆ ಅದು ಯಾಮ್ನ ನಿಂಗನ್ನರಿಬನು.
1: ಶಿವಂಗಾಯ್ನ ಹಿಂಗ್ಲಿಬ ಪುನ್ಸಿಸಿನ ಕರಿಯ ಸಾ ತರುಂಗದಬ ಮಾಲೆ ನಿಲು.
0: ಬಿಕಾಸ್
1: ನುಂಗ್ ಶಿವಗೆ ಆರ್ಟಸೆ ಐಗೆ ಇಫಮ್ದದಿ ವಾಹನ್ ಥೋಕ್ ಲೈತ್ರಬನಿ. ಅದುಬು ಅದುಬು ಅಸಾನ ಥಲ್ಲಬ ನಂಗಿ ಪುನ್ಸಿನ ಪುನ್ಸಿ ಅಮಬು ಖೌರಾಂಗ್ ನಂಗಾಯ್ಜಬಗಿ ಮಕಾಲಾಮ್ಲಬ ವಾಹೈದು ತಾಬದ ಐಗೆ ಮಿತ್ಕಿ ಪೀಸೆ ತಾರಕನು ಹಾಯ್ಬಿ ಆದ್ರೆ ನಿಲು.
0: ಬಿಕಾಸ್

ಹಾಯ್ ಸ್ವೀಟಿ, ಹಲೋ ಪ್ರೀತಿ. ಫಾರ್ಮಸಿದಗೆ ಮಾಯಬಂ ರೋಶಿವಿನ ಆಮದಿ ಸರಿತಾ ಗಸ್ಮಿರ್ ಅನಿಗೆ ಅಪುನ್ಬ ಖೊಂಜಲ್ದ ರಾಜನ್ ಯಂಕೊಕ್ಪಂನ ಸೈರಿಂಗ್ಬ ಕೊಕೊಬಿನ ಸೈರಾಂಗ್ ಬೈ ಸೈಮ ತಾವಿರೆ. ಆಕಾಶವಾಣಿ ಇಂಫಾಲ್ ಹೌಜಿಕ್ ಪುಂಫಂಸಿದ ಅದೊಂಗಿ ಮಫಂದ ಅಮುಕ್ ಲಾಂಥೋಕ್ಚರಿ. ತೊಂಗಾನ್ ತೊಂಗಾನ್ಬ ಸೈಸಕ್ಪಸಿಂಗ್ದಿಗಿ ಮತಮಿ ಸೈಸಿಂಗ್ ಖುದೋಲ್ಗೆ ಅಹಾನ್ಬ ಒಯ್ನ ತಾಮಿನಸಿ ಯುಮ್ನಾಮ್ ಇಬೋಹನ್ಬಿ ಸಿಂಗಿ ಖೊಂಜಲ್ದ ನೊಂಗ್ ಥೊಂಬ ಮಾಂಗೋಲ್ ಜಾವ್ನ ಸೈರಿಂಗ್ಬ ಮತಮಿ ಶೇಮಾ.